ಸುಪ್ರಭಾತಂ ಭಾತೀಶು ದೇವಿಹ ಗರಾಜ ಮೃಗಾಧಿರಾಜ ನಾಗಾಧಿರಾಜ ಗಜರಾಜ ಹಯಾಧಿರಾಜ ಸ್ವಸ್ವಾಧಿಕಾರ ಮಹಿಮಾಧಿಕಮರ್ಥಯಂತೆ ಶ್ರೀವೆಂಕಟಾಚಲಪತೆ ತವ ಸುಪ್ರಭಾತಂ ಸೂರ್ಯೇಂದು ಭೌಮ ಬುಧ ವಾಕ್ಪರಿ ಕಾವ್ಯ ಸೌರಿ ಸ್ವರ್ಭಾನುಕೇತು ದಿವಿಷತ್ ಪರಿಷತ್ ಪ್ರಧಾನ

ಸಂಜಯರಿಖ ಸುಪ್ರಭಾತಂ ಯೇ ಮಾನವಾಃ ಪ್ರತಿದಿನಂ ಪಠಿತುಂ ಪ್ರವೃತ್ತಾಃ ತೇಷಾಂ ಪ್ರಭಾತ ಸಮಯೇ ಸ್ಮೃತಿರಂಗಭಾಜಾಂ ಪ್ರಜ್ಞಾಂ ಪರಾರ್ಥ ಸುಲಭಾಂ ಪರಮಾಂ ಪ್ರಸೂತೇ ಕಮಲಾಕುಚ